0: ರೆಗೆ ಅಜಿ ಖಾನ್ ಅಲಿ ಪ್ರವ ಹಕ್ಸಿಯಂದ ಮುರಸ್ತಾ ಯಾಯ್ ಯಾ ಪ್ರವದಾ ಏನ್ ಇನರ ಇಚಾನ್ ಜಿ ಮರಿ ಸಾಸ ಬ್ಲಿಕ್ವ
1: Here's where to find me, my dear.
2: Dankie Antipet, Trantau.